ಮೀತ ನಾಮರಸೌಣ ಸಂಯೋಗ ನಾಮ ಮರ ತೃಪ್ತ ಸ್ವಪೋಗ ನಾಮ ಮರ ಸ್ವಲಾಚಾರ ನಾಮ ಮರ ನಿರ್ಮಲ ವ್ಯವಹಾರ ಜಾ